ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇನ್ನು ಮುಂದೆ ಕೇಳಿ ಭಕ್ತಿಗೀತೆಗಳನ್ನು. ಇಂದಿನ ಭಕ್ತಿ ಕುಸುಮಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಕೊಪ್ಪರಗಿರಿಯಾಚಾರ್ಯರು ಬರೆದಿರುವ ಸಿಂಧೂರ ವದನ ಕೊಡುವರ. ವಿರೇಶ್ ಹಿರೇಮಠ್, Welcome to today's devotional music program. In the beginning, let us listen to Veeresh Hiremath, written by Kopparagiriyacharya, Sindhura Vadana Koduvara.

ವೃಂದಗಾನದಲ್ಲಿ ಸರ್ವಜ್ಞನ ವಚನ ಭಕ್ತಿ ಎಂಬುದೇ ಬೀಜ. ಇನ್ ದ ಪ್ರೋಗ್ರಾಮ್ ಲೆಟ್ ಅಸ್ ಲಿಸನ್ ಟು ಭಕ್ತಿ ಎಂಬುದೇ ಬೀಜ, ರಿಟನ್ ಬೈ ಸರ್ವಜ್ಞ, ಸಂಗಿನ್ ಕೋರಸ್.

ಚಿಂತ್ಯಾಕೆ ಮಾಡುತ್ತಿ ಚಿನ್ಮಯನಿದ್ದಾನೆ. ಮುದ್ದು ವಿಠಲರ ರಚನೆ, ಹಾಡಿದ್ದಾರೆ ಎಚ್ ಕೆ ನಾರಾಯಣ ಮತ್ತು ಸಂಗಡಿಗರು. ಎಚ್ ಕೆ ನಾರಾಯಣ ಅಂಡ್ ಪಾರ್ಟಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಮುದ್ದು ವಿಠಲ, ಚಿಂತ್ಯಾಕೆ ಮಾಡುತ್ತಿ ಚಿನ್ಮಯನಿದ್ದಾನೆ.

ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಕನಕದಾಸರ ರಚನೆ ಹಾಡಿದ್ದಾರೆ ಕೆಜಿ ಕನಕಲಕ್ಷ್ಮಿ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ರಿಟನ್ ಬೈ ಕನಕದಾಸ ಸಂಗ್ ಬೈ ಕೆಜಿ ಕನಕಲಕ್ಷ್ಮಿ.

ಆರ್ ರಂಜನಿ ಅವರ ದನಿಯಲ್ಲಿ ಶ್ರೀಪಾದರಾಯರ ರಚನೆ ಒಲಿದೆಯಾತ ಕಮ್ಮಲಕುಮಿ. ಒಲಿದೆಯಾತ ಕಮ್ಮಲಕುಮಿ ಸಂಗ್ ಬೈ ಆರ್ ರಂಜನಿ, ರಿಟನ್ ಬೈ ಶ್ರೀಪಾದರಾಯ.

ಮಾಯಾಮಲಿನ ಮನದಿಂದಗಲದೆ ಅಲಮಪ್ರಭು ವಿರಚಿತ ವಚನ ಗಾಯನ ಕೆಎಂ ಕುಸುಮ ಕೆಎಂ ಕುಸುಮ ಪ್ರೆಸೆಂಟಿಂಗ್ ವಚನ ರಿಟನ್ ಬೈ ಅಲಮಪ್ರಭು ಮಾಯಾಮಲಿನ ಮನದಿಂದಗಲದೆ

ಎಂ ರಾಘವೇಂದ್ರವರ ಸ್ವರದಲ್ಲಿ ಕೇಳಿ ಪುರಂದರದಾಸರ ರಚನೆ ಸಿಟ್ಟು ಮಾಡಿದರುಂಟೆ ಶ್ರೀಕೃಷ್ಣನಲ್ಲಿ. ಎಂ ರಾಘವೇಂದ್ರ ಪ್ರೆಸೆಂಟಿಂಗ್ ಸಿಟ್ಟು ಮಾಡಿದರುಂಟೆ ಶ್ರೀಕೃಷ್ಣನಲ್ಲಿ, ರಿಟನ್ ಬೈ ಪುರಂದರದಾಸ.

ಈಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ. ನೌ ಲೆಟ್ ಅಸ್ ಲಿಸನ್ ಟು ಪೇಟ್ರಿಯೋಟಿಕ್ ಸಾಂಗ್ ಸಂಗಿನ್ ಕೋರಸ್. ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ.

ಮಲ್ಲಿಕಾರ್ಜುನ ಮನ್ಸೂರ್ ಅವರ ಗಾಯನ, ಬಸವಣ್ಣನ ವಚನ, ಮನಕ್ಕೆ ಮನೋಹರವಲ್ಲದ ಗಂಡರು. ಮಲ್ಲಿಕಾರ್ಜುನ ಮನ್ಸೂರ್ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಬಸವಣ್ಣ, ಮನಕ್ಕೆ ಮನೋಹರವಲ್ಲದ ಗಂಡರು.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program is a contribution of Akashwani Bengaluru, Anytime Indian Music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಪದ್ಮಾ ಗುರುದತ್ ಭಾಗವಹಿಸುವ ವಿದ್ಯಾರ್ಥಿನಿ
1: ಭವಾನಿ
2: ನಮಸ್ತೆ ನಾವು ಶಹನಾರಾಗ ಮಿಶ್ರ ಛಾಪತಾಳದ ಸ್ವಾತಿ ತಿರುನಾಳ್ ಅವರ ಕೃತಿಯನ್ನು ಅಭ್ಯಾಸ ಮಾಡ್ತಿದ್ವಿ ಅಲ್ವಾ ಎರಡು ಸಂಗತಿಗಳನ್ನು ಹೋದ ತರಗತಿಯಲ್ಲಿ ನೀವು ಅಭ್ಯಾಸ ಮಾಡಿದ್ರಿ ಎರಡನೇ ಸಂಗತಿ ನಿಮಗೆ ಏನಾದರೂ ಸಂದೇಹ ಇದೆಯಾ
1: ಇಲ್ಲ ಮೇಡಮ್
2: ಒಂದು ಬದಲಾವಣೆ ಗಮನಿಸ್ಕೊಂಡಿದ್ದೀರಾ ನೀವು ಇಲ್ವಾ ಮೊದಲನೇ ಸಂಗತಿನಲ್ಲಿ ರಘು ಅನ್ನುವಾಗ ನಿರಿ ಸಾ ನಿ ಸಾ ಇರುತ್ತೆ ಎರಡನೇ ಸಂಗತಿ ಬಂದಾಗ ಸಾ ನಿ ರಿ ಸಾ ನಿ ಸಾ ಅಂತ ಇರುತ್ತೆ ಅದನ್ನು ಗಮನಿಸ್ಕೋಬೇಕು ಇಲ್ಲಿ ಪ ನಿ ಸ ಪ ದ ಬ ಅಂತ ಕೂಡ ಹಾಡ್ಕೋಬಹುದು ಜಯ ಜಯ
1: ಜಯ
2: ಜಯ ರಘು ಸಾ ನಿ ರಿ ಸಾ ನಿ ಸ ರಘು
1: ರಘು ಸಾ ನಿ ರಿ ಸಾ ನಿ ಸ
2: ಆಮೇಲೆ

0: ಇವಾಗ ಮೂರನೇ ಸಂಗತಿಗೆ ಹೋಗೋಣ. ಸ್ವರ ಬರ್ಕೋತೀರಾ?
1: ಹಾ ಆಯ್ತು ಮೇಡಮ್.
0: ದನಿ ದಮ ಪಾದಕ್ಕೆ ಬದಲು ದನಿ ದಮ
1: ದನಿ ದಪಮ್ಮ.
0: ಹೌದು. ದನಿ ದಮ ಮಗರಿ ಪಮಪ. ನೀವು ಬರ್ಕೊಂಬಿಡಿ.
1: ಹಾ ಆಯ್ತು. ಮಗರಿರಿ
0: ಮಾಗರಿರಿ ಇದೆ ಅಲ್ವಾ, ಅವಾಗ ಅನ್ಬೇಕು ಕೇಳಲಿಕ್ಕೆ ಸ್ವಲ್ಪ ಹಿತ ಜಾಸ್ತಿ ಕೊಡೋದ್ರಿಂದ ಅದನ್ನ ದೀರ್ಘ ಮಾಡ್ಕೊಳ್ಳಿ. ಮಾಗರಿ ಪಾಮಪ
1: ಮಾಗರಿ ಪಮಪ
0: ಜಯ ಜಯ
1: ಜಯ
0: ಜಯ ಬರ್ಕೊಂಡ್ರೆ ಮಾ ಪ ಮಗ ಮರಿ
1: ಮಾಪ ಮಗ ಮರಿ
0: ಬರ್ಕೋತಾನೆ ಹಾಡ್ಕೊಂಡ್ಬಿಡಿ. ಮಾಪ ಮ

0: ಮಗಮರಿ
1: ದೀರ್ಘ ಇಲ್ಲ ಮಾಪ ಮಗಮರಿ ಒಂದಿಷ್ಟು ಬಂದದು
0: ಮಗಮರಿ
1: ರಘು ಗರಿ ಸನಿ ಸರಿ
0: ರರಿ ಸನಿ ಸರಿ
1: ರಘು ರ

0: மபமகமரே
1: ரகு
0: ர கரிசனி சரி
1: ர
0: ಇಲ್ಲಿ ಬಂದು ಅದನ್ನ ಪುನರಾವರ್ತನೆ ಮಾಡುವಾಗ ಹಾಡ್ಕೊಂಡಿರ್ತೀರಲ್ವಾ, ಆಮೇಲೆ ಮುಂದಿನ ಸಂಕ್ತಿ ನಾಲ್ಕನೇ ಸಂಕ್ತಿ ಬಂದು ಈ ಮೂರನೇ ಸಂಕ್ತಿಗೆ ನಾವು ನಿಹತ ನಿಶಾಚರ ಸೇರಿಸ್ಕೋಬಹುದು. ಹೇಗೆ ಅಂದ್ರೆ ರ ಇದೆಯಲ್ವಾ, ಅದಾದ ತಕ್ಷಣ ಸಮದಿಂದ ತಕ್ಕೀಟ ತಕ್ಕೀಟ ತಕ್ಕೀಟ ಆದ್ಮೇಲೆ ಈ ತಕ್ಕೀಟ ಆದ್ಮೇಲೆ ಮೂರಕ್ಷರ ಬಿಟ್ಕೋಬೇಕು. ಬಿಟ್ಕೊಂಡ್ರೆ ಮ ನೀಸ ಸಮದಲ್ಲಿ ಬಂತು ಅಂದ್ರೆ ಮ ನೀ ಹತ ನೀ ಸರಿ ಅಂತ ಸಮದಲ್ಲಿ ತಗೊಂಡಿದ್ದೀವಿ. ಯಾವ ಮಾ ಇದು? ರಾಮನ್ ಮಾ.
1: ರಾಮನ್
0: ರ ಗಮತ ಅಂದಾಗ ನೀ ದೀರ್ಘ ಕೇಳಿಸುತ್ತೆ, ನಿಹತ ಅಂತ ಹೇಳೋದು ಒಳ್ಳೇದು. ಅದಕ್ಕೆ ಏನ್ ಮಾಡ್ತೀವಿ, ಅಲ್ಲಿ ಎರಡು ಬಿಡೋದ್ರ ಮೇಲೆ ಮೂರ್ ಬಿಟ್ಕೊಂಡ್ಬಿಡ್ತೀವಿ ಅಂದ್ರೆ ನೀ ಸರಿ ರೀ ಅಂದಾಗ ನಿಹತ ಚೆನ್ನಾಗಿ ಕೇಳತ್ತೆ. ಯಾಕೆ ನೀಸ ಹೇಳಬಾರ ಅಂದ್ರೆ ಎರಡಕ್ಷ ಕೊಡೋದ್ರ ಬದಲು ಒಂದಕ್ಷ ಹಿಂದಕ್ಕೆ ಕೊಟ್ಬಿಡ್ತೀವಿ. ಹೇಗೆ ಅಂದ್ರೆ ನೀ ಹತ್ತ ಅಂದಾಗ ನೀ ಸರಿ ರೀ ಆಗತ್ತೆ. ರಾಮ ಇಂದ ಹಿಡ್ಕೊಂಡ್ ಬನ್ನಿ ರ ತಕ್ಕಿಟ್ಟ ನೀ ಸರಿ ರೀ ಅಂತ ತಗೋಬೇಕು. ನೀ ಶ ಇಲ್ಲಿ ಶ ಹಿಂದಿನ ಅವರ್ತದಲ್ಲಿದೆ, ರ ಮುಂದಿನ ಅವರ್ತಕ್ಕೆ ಹೋಗತ್ತೆ. ರೀ ರಿ ಗ ಗರಿ
1: ರೀ ರಿ ಗ ಗರಿ
0: ನೀಶಾಚರ ಅಲ್ಲಿ ನಿಶಾ ಅನ್ಬಿಟ್ಟು ಚರ ಸತ್ಯ ಹಾಡಬಾರ್ದು, ನಿಶಾಚರ ಒಟ್ಟಿಗೆ ಹಾಡಬೇಕು. ಅದರಿಂದ ರೀ ರಿ ಗ ಗರಿ ರಿ ಗ ಅಷ್ಟು ಒಂದೇ ಉಸಿರಿನಲ್ಲಿ ಇಟ್ಕೋಬೇಕು. ನಾನು ಸಾಹಿತ್ಯವನ್ನ ಸ್ವರದ ಬಗ್ಗೆ ಹೀಗೆ ತಗೋಬೇಕು ಅಂದಾಗ ನೀವು ಪೇಪರ್ ಅದು ಬರವಣಿಗೆನ ನಿಮ್ಮ ಬರವಣಿಗೆಯನ್ನು ಬರ್ಕೋತಿರೋದನ್ನ ನೋಡಿದ್ರೆ ನಿಮಗೆ ಅದು ಹಿಡಿಯಲ್ಲ. ಅವಾಗ ನೀವು ನನ್ನನ್ನು ಗಮನಿಸ್ಕೋಬೇಕು.
1: ಆಯ್ತು.
0: ರೀ ರಿ ಗ ಗ ರೀ ರಿ ಗ
1: ರೀ ರಿ ಗ ಗ ರೀ ರಿ ಗ
0: ಅಷ್ಟು ಒಟ್ಟು ಹಾಡ್ಕೋಬೇಕು. ನೀ ನೀ ಚರ
1: ಚರ
0: ಪೂರ್ತಿ ಹೇಳಿ. ನೀ ಶ ಚರ
1: ನೀಶಾಚರ
0: ಅಷ್ಟೊಂದು ಅಲ್ಲಿ ತಂಗ ಹಾಕೋ. ನಿಹತ ನೀಶಾಚರ ಅಲ್ಲಿ ತಕ್ಕೀಟನೇ ಇರೋದು. ನೀವು ಇದು ನಾಲ್ಕು ಅಕ್ಷರ ಥರ ಎಳ್ಕೊಳಕ್ಕಾಗಲ್ಲ ಅಲ್ಲಿ. ತಕ್ಕಿಟ್ಟ ಅದಿರೋದೆ ಚರ ಬರೀ ಚರ ಅಂತ ಹೇಳ್ಕೊಳಕ್ ಜಾಗ ಇಲ್ಲ ಅಲ್ಲಿ. ನಿಹತ ನೀಶಾಚರ ಹಾಡ್ಕೊಂಬನ್ನಿ.
1: ನಿಹತ
0: ನಿಹತ ಒಂದಕ್ಷ ಬಿಡ್ಬೇಕು. ಎಲ್ಲಿ ಬಿಡ್ಬೇಕು? ಹಿಂದಿನ ಆವರ್ತದಲ್ಲಿ. ಹಿಂದಿನ ಆವರ್ತದಲ್ಲಿ ತಕ್ಕೀಟ ಆದ್ಮೇಲೆ ತಕದಿಮಿನಲ್ಲಿ ಒಂದೇ ಒಂದಕ್ಷ ನೀಗ್ ಇಟ್ಕೋಬೇಕು. ತಕ್ಕೀಟ ತಕ್ಕೀಟ ನಿಹತ ಅಂತ ಇಟ್ಕೋಬೇಕು. ತಕ್ಕೀಟ

0: ಮಗ ಮರಿರಿಗ
1: ಶ್ರುತಿ ಸೇರ್ತಾ ಇಲ್ಲ ನೋಡ್ಕೊಳ್ಳಿ.
0: ಮಗ ಮರಿರಿಗ
1: ಅದು
0: ಕ
1: ಗರಿಸ ನಿಧರಿಸ ಅದೆಲ್ಲ ಮಾಮೂಲಿ ಅಂತೆ. ಕ ಅವಾಗ ಯೋಚನೆನೇ ಮಾಡೋಗೋದಿಲ್ಲ, ಹಾಡಿ ಹಾಡಿ
0: ಕ ಮಗ ಮರಿ ಮಗ ಮರಿ ಕ ಕ ಕ ಹೋಗುತ್ತೆ ನೋಡಿ. ಓಕೆ ಮಗ

0: ಮಗ ಮಾಡ್ತಿದ್ರ ಮಬ ಮಗ ಮರಿ ರಘು
1: ರಘು
0: ರಕ್ಕಿಟ್ಟ ಎಲ್ಲಿ ತಗೋತೀರ
1: ನಿಹತ
0: ತಗೊಳ್ಳಿ ಈಗ
1: ರಾಮ
0: ರ ಅಷ್ಟು ಹೇಳ್ಕೊಂಡ್ರೆ ನಿಮ್ಗೆ ಮಾ ಬರೋದು ಎಲ್ಲಿ ಗರಿ ಸಾನಿ ಸರಿ ಮಗರಿ ಹೋಗ್ತೀರ ಕೆಟ್ಟ ನಿಹತ
1: ಸರಿ
0: ಹೂಯಿಲ್ಲ ಇನ್ನೊಂದ್ಸಲ ಹಾಡಿ ನಿಹ

0: ಮುಂದಿನ ಸಂಗತಿ ಬಂದು ಜಯ ಜಯ ದನಿದಾರಿ, ಅದು ಒಂದು ತರಹ ಜೇನುತುಪ್ಪ ತರ ಇಳ್ಕೊಂಡು ಇಳ್ಕೊಂಡು ಬರುತ್ತೆ, ಹಾಗೆ ಆ ಕರು ಬರಬೇಕು. ಪಾರಿ ಪಾ ರೀ, ಪಾ ಮೇಲಿನ ಸ್ಥಾನದಲ್ಲಿ ಇರುತ್ತೆ, ರೀ ಕೆಳಗಡೆ ಇದೆ. ತಾರಸ್ತಾಯಿಂದ ನೀವು ಇಳ್ಕೊಂಡು ಬರ್ಬೇಕು. ಹಾಡ್ತೀರಾ? ದನಿ ದಾರಿ
1: ದನಿ ಸಾಪರಿ,
0: ಅದು ಅರ್ಥ ಆಯ್ತಾ? ದನಿ ದನಿ ಸಾಪರಿ ಬರ್ಕೊಂಬಿಡಿ, ಹಾಗೇನೆ ಬರಿಬಿಡಿ.
1: ದನಿ ಸಾಪರಿ
0: ಅದು ಮಾತ್ರ ನಿಮಗೆ ನಾಲ್ಕು ಎರಡೇಟಿಗೆ ಬರೋದು ತಕದಿಮಿಗೆ. ಅಯ್ಯೋ ಮೊದಲನೇ ಕಾಲಕ್ಕೆ ಹೋಗ್ಬಿಡಿಪ್ಪ, ದನಿದಮ್ಮ ಅದನ್ನ ಇಟ್ಕೋಬೇಕು.
1: ಜಯ
0: ಜಯ
1: ಜಯ
0: ಬೇಗ ದನಿದಾರಿ
1: ಜಯ
0: ರಘು ರೀ ಗಮ ಗಮ
1: ರಘು
0: ರೀಗ ಸಾನಿ ರೀ ಇದೆ, ರೀ ಸಾನಿ ರೀ ಮಾಡ್ಕೊಂಡ್ರೆ ತಪ್ಪಾಗಲ್ಲ. ಆದ್ರೆ ಇರೋದನ್ನ ಮಾಡಲೇಬೇಕು ಅಂತ ಛಲ ಮಾಡಿದ್ರೆ ನಮ್ಗೆ ಆ ಗಮಕ ಬರುತ್ತೆ, ಇಲ್ಲದೇ ಇದ್ರೆ ಆ ಗಮಕವನ್ನ ನಾವು ಯಾವುದೇ ಉದಾಸೀನ ಮಾಡಿದ್ರೆ ನಾವದರಿಂದ ವಂಚಿತರಾಗ್ತೀವಿ ಅಷ್ಟೆ, ಅದರ ಸೌಂದರ್ಯನ ನಮಗೆ ಅನುಭವಿಸ್ಕೊಳಕ್ ಆಗಲ್ಲ. ರೀಗ ಸ ನೀ ಸರಿ
1: ರೀಗರಿ ಸ ನೀ ಸರಿ
0: ಯಥಾ ಪ್ರಕಾರ ನಿಹತ ನಿಶಾಚರ ಹಂಗೆ ಹಾಡ್ಕೊಂಡು ಬರ್ಬೇಕು. ಇನ್ನೊಂದ್ಸಲ ಆ ಭಾಗ ಹಾಡಿ.
1: ಜಯ ಜಯ ಜಯ ಜಯ,
0: ನೀವು ಜಯ ಜಯ ಅನ್ನೋ ನೇರವಾಗಿ ಹಾಡ್ಬಿಟ್ರಿ ನೋಡಿ.
1: ಜಯ
0: ಜಗೋರ ನೀ ಶತ ನೀ, ಅದೊಂದೇ ನಿಂತ್ಕೋಬೇಕು. ಅದೇನಿ

0: ಈಗ ಪಮಗಮರಿಗಮಪ್ಪ ಮೇಲಕ್ಕೆ ಪುನರಾವರ್ತನೆ ಮಾಡಕ್ ಹೋದ್ವಿ. ನಿಲ್ಲಿಸ್ಬೇಕಾದ್ರೆ ಸದದ ನೀರಭ
1: ಸದದ ನೀರಭ
0: ಅಂತ ತಗೋಬೇಕು. ಸಾ ಮೂರಕ್ಷ ಹಂಗೆ ಇಟ್ಕೋಬೇಕು ಮಾನಲ್ಲಿ. ಸದದ ನೀರಭ ಸದದ ನೀ ಸದದ ನಿಮಗೆ ಸದದ ನೀರಭ
1: ಸದದ ನೀರಭ

0: ಗಮನಿಸ್ಕೊಂಡು ಆಯಾ ಅಕ್ಷರನ್ನ ಇನ್ನೊಂದ್ಸಲ ಹಾಡ್ಕೋಬೇಕು. ಈ ಭಾಗ ನಿಲುಗಡೆ ಇನ್ನೊಂದ್ಸಲ ನೋಡ್ಕೋತೀರಾ?
1: ಆಯ್ತು ಮೇಡಮ್.
0: ಕ ಗ ಗ ಮ ಗ ಗ ಕ ಇಂದ ಹಾಡ್ಕೊಂಬನಿ. ನಿಶಾಚರ ಸತ್ಯ ಕಾಮ ಅಲ್ಲಿ

0: ಬರ್ತಾ ಇತ್ತು. ಇದರಲ್ಲಿ ಇನ್ನೊಮ್ಮೆ ಇದನ್ನು ಹಾಡಿ ಮುಂದಕ್ಕೆ ಹೋಗೋಣ.
1: ಆಯ್ತು ಮೇಡಮ್, ನಮಸ್ತೆ ಮೇಡಮ್.
0: ನಮಸ್ತೆ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠವನ್ನ ಆಲಿಸಿದಿರಿ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಪದ್ಮಾ ಗುರುದತ್, ಭಾಗವಹಿಸಿದ ವಿದ್ಯಾರ್ಥಿನಿ
3: ಭವಾನಿ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು.
4: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಶಿಷ್ ಸಾಹು ಅವರಿಂದ ಗಿಟಾರ್ ವಾದನ ಕೇಳುವಿರಿ. ರಾಗ್ ಬಿಹಾಗ್, ಅಲಾಬ್ ಜೋಡ್ಜಾಲ, ವಿಲಂಬಿತ್ ಹಾಗೂ ಧೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
5: ಲಿಸನ್ ಟು ಹಿಂದೂಸ್ತಾನಿ ಗಿಟಾರ್ ರೆಸೈಟಲ್ ಬೈ ಶ್ರೀ ಆಶಿಷ್ ಸಾಹು. ರಾಗ್ ಬಿಹಾಗ್, ಅಲಾಪ್ ಜೋಡ್ಜಾಲ, ವಿಲಂಬಿತ್ ಅಂಡ್ ಧೃತ್ಗತ್ ಇನ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಶೀಶ್ ಸಾಹು ಅವರಿಂದ ಗಿಟಾರ್ ವಾದನ ಕೇಳಿದಿರಿ. ತಬಲಾ ಸಹಕಾರದಲ್ಲಿ ಸಂದೇಶ್ ಪೋಪಟ್ಕರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಉಸ್ತಾದ್ ಮುಸ್ತಫಾ ಆಲಿ ಖಾನ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಗೌಡ್ ಸಾರಂಗ್, ಆಲಾಪ್ ಜೋಡ್ ಜಾಲ ವಿಲಂಬಿತ್ ಹಾಗೂ ದೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಗಿಟಾರ್ ರಿಸೈಟಲ್ ಬೈ ಶ್ರೀ ಆಶೀಶ್ ಸಾಹು. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸಂದೇಶ್ ಪೋಪಟ್ಕರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಮುಷ್ತಬಾ ಅಲಿ ಖಾನ್. ರಾಗ್ ಗೌಡ್ ಸಾರಂಗ್, ಆಲಾಪ್ ಜೋಡ್ ಜಾಲ ವಿಲಂಬಿತ್ ಅಂಡ್ ಧೃತ್ಗತ್ ಇನ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಮುಸ್ತಫಾ ಅಲಿ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಮುಸ್ತಫಾ ಅಲಿ ಖಾನ್.
0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
2: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿ ವಾರಿಜಾ ಶ್ರೀ ಅವರಿಂದ ಕೊಳಲು ವಾದನ. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ಸಿಂಧು ಸುಚೇತನ್ ಅವರಿಂದ, ಮೃದಂಗ ಸಹಕಾರ ಆರ್ ನರಸಿಂಹನ್ ಅವರಿಂದ. ಕಾರ್ಯಕ್ರಮದ ಆರಂಭದಲ್ಲಿ ಮುತ್ತಯ್ಯ ಭಾಗವತರ ವಿರಚಿತ ಸಿದ್ಧಿವಿನಾಯಕಂ ಮೋಹನ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ. Welcome to today's Carnatic Classical Music Program. Dear listeners, in today's program we bring you flute recital by V. Varijashree. Our companies are on the violin Sindhu Sucheethan, on the mridangam P. Narasimhan. To begin with, Siddhivinayakam, set to Mohana Kalyani Raga, Adithala, written by Muthaiya Bhagavathar.

ಕಾಮಾಕ್ಷಿ ಶ್ಯಾಮಶಾಸ್ತ್ರಿಗಳ ರಚನೆ ಭೈರವಿರಾಗ ಮಿಶ್ರ ಛಾಪುತಾಳ ನೌ ಅ ಕಂಪೋಸಿಷನ್ ಆಫ್ ಶ್ಯಾಮಶಾಸ್ತ್ರಿ ಸೆಟ್ ಟು ಭೈರವಿರಾಗ ಮಿಶ್ರ ಛಾಪುತಾಳ ಕಾಮಾಕ್ಷಿ.

ಈಗ ತ್ಯಾಗರಾಜರ ಕೃತಿ ಪೂರ್ಣಲಲಿತರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಕಲುಗುನ ರಿಟನ್ ಬೈ ತ್ಯಾಗರಾಜ, ಸೆಟ್ಟು ಪೂರ್ಣಲಲಿತರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ವಾರಿಜಾ ಶ್ರೀ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಸಿಂಧು ಸುಚೇತನ್ ಅವರಿಂದ ಮೃದಂಗ ಆರ್ ನರಸಿಂಹನ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಕೃತಿ ಮಾ ಜಾನಕಿ, ಕಾಂಭೋಜಿರಾಗ ಆದಿತಾಳ. Dear listeners, you are listening to flute recital by V. Varijashri. She is accompanied on the violin by Sindhu Suchetan, on the mridangam by R. Narasimhan. Continuing the program, now let us listen to a composition of Tyagaraja set to Kambhojiraga Adithala, Ma Janaki.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿ ವಾರಿಜಾ ಶ್ರೀ ಅವರಿಂದ ಕೊಳಲು ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಸಿಂಧು ಸುಚೇತನ್, ಮೃದಂಗ ಆರ್ ನರಸಿಂಹನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard flute recital by V. Varijashree. She was accompanied on the violin by Sindhu Suchetan, on the mridangam R. Narasimhan. This program is a contribution of Akashwani Bengaluru, Anytime Indian Music.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪರ್ವೀನ್ ಸುಲ್ತಾನಾ ಅವರ ಗಾಯನ ಕೇಳುವಿರಿ. ರಾಗ್ ಗುಜರಿ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಘರ್ ಆವೋ ಬಲ್ಮಾ, ಧೃತ್ತೀನ್ ತಾಲ್ ಜಾರೆ ಜಾ ಕಗುವಾ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ವಿದುಷಿ ಪರ್ವೀನ್ ಸುಲ್ತಾನಾ. ರಾಗ್ ಗುಜರಿ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಘರ್ ಆವೋ ಬಲ್ಮಾ, ಧೃತ್ತೀನ್ ತಾಲ್ ಜಾರೆ ಜಾ ಕಗುವಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪರ್ವಿನ್ ಸುಲ್ತಾನ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಮೊಹಮ್ಮದ್ ಧೌಲ್ಪುರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಕೇದಾರ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಸೈಟಲ್ ಬೈ ವಿದುಷಿ ಪರ್ವಿನ್ ಸುಲ್ತಾನ. ಶಿ ಇಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ಮೊಹಮ್ಮದ್ ಧೌಲ್ಪುರಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಕೇದಾರ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪರ್ವೀನ್ ಸುಲ್ತಾನಾ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಮೊಹಮ್ಮದ್ ಧೌಲ್ಪುರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿದುಷಿ ಪರ್ವೀನ್ ಸುಲ್ತಾನಾ. ಶಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ಮೊಹಮ್ಮದ್ ಧೌಲ್ಪುರಿ.
2: This program is the contribution of Akashwani Dharwad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಆನೂರು ಅನಂತಕೃಷ್ಣ ಶರ್ಮಾ ಮತ್ತು ಸಂಗಡಿಗರಿಂದ ಲಯನಿನಾದ. ಮೊದಲಿಗೆ ನಾಟಕುರಂಜಿರಾಗದ ವರ್ಣ ಚಲಮೇಲ ಆದಿತಾಳದಲ್ಲಿದೆ. Welcome to today's Carnatic Classical Music Program. Dear listeners, in today's program we bring you Layaninada by Anuru Anandakrishna Sharma and Party. To begin with, Varna set to Natakuranjiraga Adithala Chalamela.

ಗಣೇಶ ವಂದನಾ ರೇವತಿ ರಾಗ ಚತುರಶ್ರ ಮತ್ತು ಖಂಡನಡೆ ತಾಳದಲ್ಲಿದೆ. ಗಣೇಶ ವಂದನಾ ಸೆಟ್ಟು ರೇವತಿ ರಾಗ ಚತುರಶ್ರ ಅಂಡ್ ಖಂಡನಡೆ ತಾಳ.

0: ಆನೂರು ಅನಂತ ಕೃಷ್ಣ ಶರ್ಮಾ ಮತ್ತು ಸಂಗಡಿಗರಿಂದ ಲಯನಿನಾದ ಆಲಿಸುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ವಸಂತ ವೈಭವ ರಾಗಗಳು ವಸಂತ, ಕಲ್ಯಾಣ ವಸಂತ ಮತ್ತು ವಸಂತ ಭೈರವಿ. Dear listeners, you are listening to Layaninada by Anuru Ananta Krishna Sharma and Party. Continuing the program, now let us listen to Vasanta Vaibhava, set to Rag Vasanta, Vasanta Kalyana and Vasanta Bhairavi.
1: Ta dim dim na, ta dim dim dim na, ta dim dim na, ta dim dim dim na,

ಮೋಹನ ರಾಗದಲ್ಲಿ ಸಂಯೋಜಿಸಿರುವ ಒಂದು ಜನಪದ ಸಂಗೀತ ಮೋಹನಮಾಯ. ನೌ ಅ ಫೋಕ್ ಟ್ಯೂನ್ ಬೇಸ್ಡ್ ಆನ್ ಮೋಹನ ರಾಗ ಮೋಹನಮಾಯ.

ಇದುವರೆಗೂ ಆನೂರು ಅನಂತಕೃಷ್ಣ ಶರ್ಮಾ ಮತ್ತು ಸಂಗಡಿಗರಿಂದ ಲಯನಿನಾದ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಲಯನಿನಾದ ಬೈ ಆನೂರು ಅನಂತಕೃಷ್ಣ ಶರ್ಮಾ ಅಂಡ್ ಪಾರ್ಟಿ. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.